1000 ಮಂದಿ ಸಂಪರ್ಕಿಸಿ 400 ದಿನ ಸಹಾಯ ಪಡೆಯುತ್ತಿದ್ದೇವೆ. ಅಂತಹ ಸಾಕಷ್ಟು ಎಕ್ಸ್ಪಿ ಆರ್ಸ್ ಎಸ್